ಕಂಠಾಯ ನಮಃ ಕರಂಕಾರಯೇ ನಮಃ ಕಂಕಣೀಕೃತ ವಾಸುಕಯೇ ನಮಃ ಮಹೇಶ್ವಾಸಾಯ ನಮಃ ಮಹೀಭರ್ತ್ರೇ ನಮಃ ನಿಷ್ಕಲಂಕಾಯ ನಮಃ ವಿಶೃಂಖಲಾಯ ನಮಃ ದ್ಯುಮಣಯೇ ನಮಃ ತರಣಯೇ ನಮಃ ಧನ್ಯಾಯ ನಮಃ ಸಿದ್ಧಿದಾಯ ನಮಃ ಸಿದ್ಧಿಸಾಧನಾಯ ನಮಃ ವಿವೃತಾಯ ನಮಃ

0: ಓಂ ಅಥ ಚತುರ್ವಿಂಶೋಧ್ಯಾಯ ಭಸ್ಮಮಾಹಾತ್ಮ್ಯಂ ಸೂತ ಉವಾಚ ವಿವಿಧಂ ಭಸ್ಮ ಸಂಪ್ರೋಕ್ತಂ ಸರ್ವಮಂಗಲದಂ ಪರಂ ತತ್ಪ್ರಕಾರಮಹಂ ವಕ್ಷೇ ಸಾವಧಾನತಯಾ ಶೃಣು ಏಕಂ ಜ್ಞೇಯಂ ಮಹಾಭಸ್ಮ ದ್ವಿತೀಯಂ ಸ್ವಲ್ಪ ಸಮ್ಯಕಂ ಮಹಾಭಸ್ಮ ಇತಿ ಪ್ರೋಕ್ತಂ ಭಸ್ಮ ನಾನಾವಿಧಂ ಪರಂ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ ಭಸ್ಮೈವ ಸ್ವಲ್ಪ ಸಂಯಂ ಹಿ ಬಹುಧಾ ಪರಿಕೀರ್ತಿತಂ ಶ್ರೌತಂ ಭಸ್ಮ ತಥಾ ಸ್ಮಾರ್ತಂ ದ್ವಿಜಾನಾಮೇವ ಕೀರ್ತಿತಂ ಅನ್ಯೇಷಾಮಪಿ ಸರ್ವೇಷಾಂ ಅಪರಂ ಭಸ್ಮ ಲೌಕಿಕಂ ಧಾರಣಂ ಮಂತ್ರತಃ ಪ್ರೋಕ್ತಂ ದ್ವಿಜಾನಾ ಮುನಿಪುಂಗವೈಃ ಕೇವಲಂ ಧಾರಣಂ ಜ್ಞೇಯಂ ಅನ್ಯೇಷಾಂ ಮಂತ್ರವರ್ಜಿತಂ ಆಗ್ನೇಯಮುಚ್ಯತೆ ಭಸ್ಮ ದಗ್ಧಂ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ ಅಗ್ನಿಹೋತ್ರೋದಿತಂ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭಿಃ ಅನ್ಯಯಜ್ಞೋದಿತಂ ವಾಪಿ ತ್ರಿಪುಂಡ್ರಸ್ಯ ಚ ಧಾರಣೆ ಅಗ್ನಿರಿತ್ಯಾದಿಭಿರ್ಮಂತ್ರಿ ಜಾಬಾಲೋಪನಿಷದ್ಗತೈಃ ಸಪ್ತಭಿರ್ಧೂಲನಂ ಕಾರ್ಯಂ ಭಸ್ಮನ ತ ಜಲೇನ ಚ ವರ್ಣಾನಾಮಾಶ್ರಮಾನಾಂ ಚ ಮಂತ್ರತೋ ಅಮಂತ್ರತೋಪಿ ಚ ತ್ರಿಪುಂಡ್ರೋದ್ಧೂಲನಂ ಪ್ರೋಕ್ತಂ ಜಾಬಾಲೈರಾದರೇನ ಚ ಭಸ್ಮನೋದ್ಧೂಲನಂ ಚೈವ ಯಥಾ ತಿರ್ಯಕ್ ತ್ರಿಪುಂಡ್ರಕಂ ಪ್ರಮಾದಾದಪಿ ಮೋಕ್ಷಾತಿ ನ ತ್ಯಜೇತ್ ಇತಿ ವಿಶ್ರುತಿಃ ಶಿವೇನ ವಿಷ್ಣುನಾ ಚೈವ ತಥಾ ತಿರ್ಯಕ್ ತ್ರಿಪುಂಡ್ರಕಂ ಉಮಾದೇವೀ ಚ ಲಕ್ಷ್ಮೀಶ್ಚ ವಾಚಾತ್ಯಾಭಿಶ್ಚ ನಿತ್ಯಜಃ ಬ್ರಾಹ್ಮಣೇ ಕ್ಷತ್ರಿಯೈರ್ವೈಶ್ಯೈಃ ಶೂದ್ರೈರಪಿ ಚ ಸಂಕರೈಃ ಅಪಭ್ರಂಶೈಧೃತಂ ಭಸ್ಮ ತ್ರಿಪುಂಡ್ರೋಧೂಲನಾತ್ಮನಾಂ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಸಮಾಚಾರೋ ವರ್ಣಾಶ್ರಮ ಸಮನ್ವಿತಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ವಿನಿರ್ಮುಕ್ತಿಃ ಸಂಸಾರಾ ಜನ್ಮಕೋಟಿಭಿಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಶಿವಜ್ಞಾನಂ ಕಲ್ಪಕೋಟಿಶತೈರಪಿ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇ ಮಹಾಪಾದಕೈರ್ಯುಕ್ತ ಇತಿ ಶಾಸ್ತ್ರೀಯ ನಿರ್ಣಯ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ಆಚರಿತಂ ಸರ್ವಂ ವಿಪರೀತ ಫಲಾಯ ಹಿ ಮಹಾಪಾದಕಯುಕ್ತಾನಾಂ ಜಂತೂನಾಂ ಸರ್ವವಿದ್ವಿಷಾಂ ತ್ರಿಪುಂಡ್ರೋ ಧೂಲನ ದ್ವೇಷಿ ಜಾಯತೆ ಸುದೃಢಂ ಮುನೇ ಶಿವಾಗ್ನಿಕಾರ್ಯಂ ಹ್ಯಕೃತ್ವಾ ಕುರ್ಯಾತ್ರಿಯಾಯುಷಾತ್ಮವಿತ್ ಮುಚ್ಯತೆ ಸರ್ವಪಾಪೈಸ್ತು ಸ್ಪೃಷ್ಟೇನ ಭಸ್ಮನಾ ನರಃ ಸಿತೇನ ಭಸ್ಮನಾ ಕುರ್ಯಾತ್ ತ್ರಿಧಂಧ್ಯಂ ಯತ್ರಿಪುಂಡ್ರಕಂ ಸರ್ವಪಾಪವಿರ್ಮುಕ್ತಃ ಶಿವೇನ ಸಹ ಮೋದತೆ ಸಿತೇನ ಭಸ್ಮನಾ ಕುರ್ಯಾಲ್ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾದಿಭೂತಾನ್ ಹಿ ಲೋಕಾನಾಪ್ತೋ ಮೃತೋ ಭವೇತ್ ಅಕೃತ್ವಾ ಭಸ್ಮನಾ ಸ್ನಾನಂ ನ ಜಪೇದ್ವೈ ಷಡಕ್ಷರಂ ತ್ರಿಪುಂಡ್ರಂ ಚ ರಚಿತ್ವಾದು ವಿಧಿನಾ ಭಸ್ಮನಾ ಜಪೇತ್ ಅದಯೋ ವಾಧಮೋ ವಾಪಿ ಸರ್ವಪಾಪಾನ್ವಿತೋಪಿ ವಾ ಉಷಃ ಪಾಪಾನ್ವಿತೋ ವಾಪಿ ಮೂರ್ಖೋ ವಾ ಪತಿತೋಪಿ ವಾ ಯಸ್ಮಿನ್ ದೇಶೇ ವಸೇ ನಿತ್ಯಂ ಭೂತಿಶಾಸನ ಸಂಯುಧಃ ಸರ್ವತೀರ್ಥೈಶ್ಚ ಕೃತಿಭಿಃ ಸಾನ್ನಿಧ್ಯಂ ಕ್ರಿಯತೆ ಸದಾ ತ್ರಿಪುಂಡ್ರ ಸಹಿತೋ ಜೀವಃ ಪೂಜ್ಯ ಸರ್ವೈ ಸುರಾಸುರೈ ಪಾಪಾನ್ವಿತೋಪಿ ಶುದ್ಧಾತ್ಮ ಕಿಂ ಪುನಃ ಶ್ರದ್ಧಯಾ ಯುಧಃ ಯಸ್ಮಿನ್ ದೇಶೇ ಶಿವಜ್ಞಾನಿ ಭೂತಿಶಾಸನ ಸಂಯುಧಃ ಗತೋ ಯದೃಚ್ಛಯಾದ್ಯಾಪಿ ತಸ್ಮಿನ್ ತೀರ್ಥಾಃ ಸಮಾಗತಾಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನಂ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚರಕ್ಷರಃ ಬ್ರಹ್ಮನಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿವಿ ನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾ ಕೃತಂ ಏ ಭಸ್ಮಧಾರಿಣಂ ದೃಷ್ಟ್ವಾ ನರಾ ಕುರ್ವಂತಿ ತಾಡನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರ ಪಂಚಾಕ್ಷರೇಣ ತು ಅನ್ಯಾಸಾಂ ವಿಧವಾ ಸ್ತ್ರೀನಾಂ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ಇತಿ ನಷ್ಟ ವಿಧಿಸ್ಪೃದಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ಸದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣಾ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾಶ್ಚಾಪಿ ಚ ಶಂಕರಾಃ ಸ್ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯ ವನ್ಯಃ ಸನ್ಯಾಸೀ ವಾ ವ್ರತೀ ತಥಾ ನಾರ್ಯೋ ಭಸ್ಮ ತ್ರಿಪುಂಡ್ರಾಂಗಾ ಮುಕ್ತಾಯೇವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ಮನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇತ್ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವಿನೀ ವನೀಪತಿಯತಿರ್ ವರ್ಣೀ ತಥಾ ಸಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಪಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವನೀಪತಿರ್ಯತಿರ್ ವರ್ಣೀ ತಥಾ ಸಂಕರಃ ಏನೋಭಂ ನರಕಂ ಪ್ರಯಾತಿ ಸತತ ಗಾಯತ್ರಿ ಜಾಪೇನ ಸದ್ ವರ್ಣಾನಾಂ ದ್ರಿಯತೇಸ್ತು ಮುಖ್ಯ ಪ್ರಣವಾ ಜಾಪೇನ ಮುಕ್ತಿರ್ಭವೇದ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವ ತೇ ಧಾರಯಂತೀ ಜಯೇ ಭಕ್ತ್ಯಾ ಧಾರಯಂತೀ ತಮೇವ ತೇ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೆ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟು ಕೀಟೋಪಮಾ ಜಾತಾಯೇವ ಭವಂತಿ ಪಾಪಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂತು ಶ್ರೀರುದ್ರಸೂಕ್ತ ಜಪತೋ ಮುಚ್ಚೇದ ತೇನಾಧೃತಃ ತತ್ ಸಂಭಾಷಣತೋ ಭವೇಭಿನರಕಂ ನಿಸ್ತಾರವಾನಾತಿತಂ ಹೇ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೇ ನ ತಾಂತ್ರಿಕಸ್ವಧಿಕೃತೋ ನೋಢ್ವಪುಂಡ್ರಧರೋ ಮುನೇ ಸಂತಪ್ತ ಚಕ್ರಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತಃ ತತ್ರೇತೇ ಬಹವೋ ಲೋಕಾ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಪೇಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂತಿ ಉದ್ಭಯಃ ತ್ರಿಭಿತ್ರಿಪುಂಡ್ರಮಲಕಾವಧಿಧಾರಣೀಯಂ ಭಸ್ಮದ್ವಿಜಾಧಿವಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀಂ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈಃ ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋಥವಾ ಯತಿಃ ಬ್ರಹ್ಮಕ್ಷತ್ರ ಚ ವಿಚ್ಛೂದ್ರಾ ತಧಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿ ಪಾದಕೈಃ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೇನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮ ಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು ನಟೀಷು ಚ ರಜಸ್ವಲಾಸುಕನ್ಯಾಸು ವಿಧವಾಸು ಚ ಮೈಥುನಂ ಮಾಂಸಚರ್ಮರಸಾದೀನಾಂ ಲವಣಸ್ಯ ಚ ವಿಕ್ರಯಃ ಪೈಶೂನ್ಯಂ ಕೂಟವಾದಶ್ಚ ಸಾಕ್ಷಿಮಿತ್ಯಾಭಿಲಾಷಿನಾಂ ಏವಮಾದೀನ್ಯ ಸಂಖ್ಯಾನಿ ಪಾಪಾನಿ ವಿವಿಧಾನಿ ಚ ಸದ್ಯ ಏವ ವಿನಶ್ಯಂತೆ ತ್ರಿಪುಂಡ್ರಸ್ಯ ಚ ಧಾರಣಾದ್ ಶಿವದ್ರವ್ಯಾಪಹರಣಂ ಶಿವನಿಂದಾಂ ಚ ಕುತ್ರಚಿತ್ ನಿಂದಾ ಚ ವಿಭಕ್ತಾನಾಂ ಪ್ರಾಯಶ್ಚಿತ್ತೇನಂ ಶುದ್ಧ್ಯತಿ ರುದ್ರಾಕ್ಷಂಯಸ್ಯ ಗಾತ್ರೇಷು ಲಲಾಟೇತು ತ್ರಿಪುಂಡ್ರಕಂ ಸ ಚಾಂಡಾಲೋಪಿ ಸಂಪೂಜ್ಯೋ ವರ್ಣವರ್ಣೋತ್ತಮೋತ್ತಮಃ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾದ್ಯಾಃ ಸರಿತಶ್ಚ ಯಾಃ ಸ್ನಾತೋ ಭವತಿ ಸರ್ವತ್ರ ಲಲಾಟೇತು ತ್ರಿಪುಂಡ್ರಕಂ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರಃ ತಥಾನ್ಯೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ ಹೇತವಃ ಅನ್ಯೇ ಮಂತ್ರಾ ಚ ದೇವಾನಾಂ ಸರ್ವಸೌಖ್ಯಕರಾ ಮುನೇ ತೇ ಸರ್ವೇ ತಸ್ಯ ವಶ್ಯಾ ಸ್ಯುರ್ ಯೋ ಬಿಭರ್ತಿ ತ್ರಿಪುಂಡ್ರಕಂ ಸಹಸ್ರಂ ಪೂರ್ವಜಾತಾನಾಂ ಸಹಸ್ರಂ ಜನಯಿಷ್ಯತಾಂ ವಂಶಜಾನಾಂ ಜಾತೀನಾಂ ಉದ್ಧರೇತ್ ಯಸ್ತ್ರಿಪುಂಡ್ರಕೃತ್ ಯಹ ಭುಕ್ತ್ವಾ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತಃ ಜೀವಿತಾನ್ ತೇ ಚ ಮರಣಂ ಸುಖೇನೈವ ಪ್ರಪದ್ಯತೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯ ವಪುಃ ಶಿವಂ ದಿವ್ಯಂ ವಿಮಾನಮಾರುಹ್ಯ ದಿವ್ಯ ತ್ರಿದಶ ಸೇವಿತಂ ವಿದ್ಯಾಧರಾನಾಂ ಸರ್ವೇಷಾಂ ಗಂಧರ್ವಾನಾಂ ಅಹೋಜತಾಂ ಇಂದ್ರಾದಿಲೋಕಪಾಲಾನಾಂ ಲೋಕೇಶು ಚ ಯಥಾಕ್ರಮಂ ಭುಕ್ತ್ವಾ ಭೋಗಾಂಶು ವಿಪುಲಾನ್ ಪ್ರದೇಶಾನಾಂ ಪದೇಶು ಚ ಬ್ರಹ್ಮನಃ ಪದಮಾಸಾದ್ಯ ತತ್ರ ಕನ್ಯಾ ಚ ತಂ ರಮೇದ್ ತತ್ರ ಬ್ರಹ್ಮಾಯುಷೋ ಮಾನಂ ಭುಕ್ತ್ವಾ ಭೋಗಾನನೇಕಜಃ ವಿಷ್ಣುರ್ಲೋಕೇ ಲಭೇದ್ ಭೋಗಂ ಯಾವದ್ ಬ್ರಹ್ಮ ಚ ತಾನ್ಯದಃ ಯಾವದ್ ಬ್ರಹ್ಮ ಶತಾತ್ಯಯಃ ಶಿವಲೋಕಂ ದತಃ ಪ್ರಾಪ್ಯ ಲಬ್ಧೇಷ್ಟಂ ಕಾಮಮಕ್ಷಯಂ ಶಿವಸಾಯುಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತಾಂ ಸರ್ವೋಪನಿಷದಾಂ ಸಾರಂ ಸಮಾಲೋಕ್ಯ ಮುಹುರ್ಮುಹುಃ ಇದಮೇವ ಹಿ ನಿರ್ನೀತಂ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಃ ಸೋನ್ಯಜಾತಕಃ ಪ್ರಯಾತಿ ನರಕೇ ಘೋರೇ ಯಾವದ್ ಬ್ರಹ್ಮಾ ಚ ಧರ್ಮುಕಃ ಶ್ರಾದ್ಧೇ ಯಜ್ಞೇ ಜಪೇ ಹೋಮೇ ವೈಶ್ವದೇವೇ ಸುರಾರ್ಚನೇ ಧೃತತ್ರಿಪುಂಡ್ರಃ ಪೂತಾತ್ಮಾ ಮೃತ್ಯುಂ ಜಯತಿ ಮಾನವಃ ಜಲಸ್ನಾನಂ ಮಲತ್ಯಾಗೇ ಭಸ್ಮಸ್ನಾನಂ ಸದಾಶುಚಿ ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನೇ ಪರಂಪದಂ ಸರ್ವತೀರ್ಥೇಷು ಯತ್ ಪುಣ್ಯಂ ಸರ್ವತೀರ್ಥೇಷು ಯತ್ ಫಲಂ ತತ್ಫಲಂ ಸಮವಾಪ್ನೋತಿ ಭಸ್ಮಸ್ನಾನಕರೋ ನರಃ ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮರೂಪಿ ಶಿವ ಸಾಕ್ಷಾತ್ ಭಸ್ಮತ್ರೈಲೋಕ್ಯ ಪಾವನಂ ನ ತದೂನಂ ನ ತದ್ಧ್ಯಾನಂ ನ ತದ್ದಾನಂ ಜಪೋ ನಸ ತ್ರಿಪುಂಡ್ರೇನ ವಿನಾಯೇನ ವಿಪ್ರೇನ ಯದನುಷ್ಠಿತಂ ವಾನಪ್ರಸ್ಥಸ್ಯ ಕನ್ಯಾನಾಂ ದೀಕ್ಷಾದೀನ ನೃನಾಂ ತಥಾ ಮಧ್ಯಾಹ್ನ ಪ್ರಾಗ್ಜಲೈರ್ಯುಕ್ತಂ ಪರತೋ ಜಲವರ್ಜಿತಂ ಏವಂ ತ್ರಿಪುಂಡ್ರಂ ಯಕ್ಕುರ್ಯಾನ್ ನಿತ್ಯಂ ನಿಯತಮಾನದಃ ಶಿವಭಕ್ತಸ್ಯ ವಿಜ್ಞೇಯೋ ಭಕ್ತಿಂ ಮುಕ್ತಿಂ ಚ ವಿಂದತಿ ಯತ್ಯಾಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಯಸ್ಯಾಂಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಏವಂ ತ್ರಿಪುಂಡ್ರಮಾಹಾತ್ಯಂ ಸಮಾಧಾಕಥಿತಂ ಮಯಾ ರಹಸ್ಯಂ ಸರ್ವಜಂತೂನಾಂ ಗೋಪನೀಯಮಿದಂ ತ್ವಯಾ ತಿಸ್ರೋ ರೇಖಾ ಭವಂತೇವ ಸ್ಥಾನೇಷು ಮುನಿಪುಂಗವಾಃ ಲಲಾಟಾದಿಷು ಸರ್ವೇಷು ಯಥೋಕ್ತೇಷು ಪುಧೈರ್ಮುನೆ ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವದಂತೋ ಭವೇದ್ ಭ್ರುವೋಃ ತಾವತ್ ಪ್ರಮಾಣಂ ಸಂಧಾರ್ಯಂ ಲಲಾಟೇ ಚ ತ್ರಿಪುಂಡ್ರಕಂ ಮಧ್ಯಮಾನಾಮಿಕಾಂಗುಳ್ಯ ಮಧ್ಯೇತು ಪ್ರತಿಲೋಮತಃ ಅಂಗುಷ್ಠೇನ ಕೃತಾ ರೇಖಾ ತ್ರಿಪುಂಡ್ರಾಖ್ಯಾಭಿಧೀಯತೆ ಮಧ್ಯೇಂಗುಲಿಭಿರ್ ಆದಾಯ ತಿತಿರ್ಭಿರ್ಭಸ್ಮಯತ್ತದಃ ತ್ರಿಪುಂಡ್ರಂ ಧಾರಯೇದ್ಭಕ್ತ್ಯ ಭಕ್ತಿಮುಕ್ತಿಪ್ರದಂ ಪರಂ ತಿಸೃನಾಂ ಅಭಿರೇಖಾನಾಂ ಪ್ರತ್ಯೇಕಂ ನವದೇವತಾಃ ಸರ್ವಗಾತ್ರೇಷು ಸರ್ವತ್ರಾಂಗೇಷು ತಾವಕ್ಷ್ಯೇ ಸಾವಧಾನತಯಾ ಶೃಣು ಅಕಾರೋ ಗಾರ್ಹಪಸ್ಯಾಗಿರ್ ಭೂರ್ಧರ್ಮಶ್ಚ ರಜೋ ಗುಣಃ ಋಗ್ವೇದಶ್ಚ ಕ್ರಿಯಾಶಕ್ತಿಃ ಪ್ರಾದಸ್ಸವರಮೇವ ಚ ಮಹಾದೇವಶ್ಚ ರೇಖಾಯಾಃ ಪ್ರಥಮಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲಃ ಶಿವದೀಕ್ಷಾಪರಾಯಣೈಃ ಉಕಾರೋ ದಕ್ಷಿಣಾಗ್ನಿಶ್ಚ ನಭಸ್ತತ್ವಂ ಯಜುಸ್ತಥಾ ಮಧ್ಯಂಭಿರಂ ಚ ಸವನಂ ಇಚ್ಛಾಶಕ್ತ್ಯಂತರಾತ್ಮಕೋ ಮಹೇಶ್ವರಶ್ಚ ರೇಖಾಯಾ ದ್ವಿತೀಯಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲ ಶಿವದೀಕ್ಷಾಪರಾಯಣೈಃ ನಕಾರಾ ಆಹವನೀಯೌ ಚ ಪರಮಾತ್ಮಾ ತಮೋ ದಿವೌ ಜ್ಞಾನಶಕ್ತಿ ಸಾಮವೇದ ತೃತೀಯಂ ಸವನಂ ತಥಾ ಶಿವಶ್ಚೈವ ಸ ರೇಖಾಯಾ ತೃತೀಯಾಯಾಶ್ಚ ದೇವತಾ ವಿಜ್ಞೇಯಾ ಮುನಿಶಾರ್ದೂಲ ಶಿವದೀಕ್ಷಾಪರಾಯಣೈಃ ಏವಂ ನಿತ್ಯಂ ನಮಸ್ಕೃತ್ಯ ಸದ್ಭಕ್ತ್ಯಾ ಸ್ಥಾನದೇವತಾಃ ತ್ರಿಪುಂಡ್ರಂ ಧಾರಯೇ ಶುದ್ಧೌ ಭುಕ್ತಿಮುಕ್ತಿಂ ಚ ವಿಂದತಿ ಇತ್ಯುಕ್ತಾ ಸ್ಥಾನದೇವಾಶ್ಚ ಸರ್ವಾಂಗೇಷು ಮುನೀಶ್ವರಃ ತೇಷಾಂ ಸಂಬಂಧಿನೋ ಭಕ್ತ್ಯಾ ಸ್ಥಾನಾನಿ ಶೃಣು ಸಾಂಪ್ರತಂ ದ್ವಾತ್ರಿಂಶ ಸ್ಥಾನಕೇ ವಾರ್ಧಷೋಡಶ ಸ್ಥಾನಕೇಪಿ ಚ ಅಷ್ಟಸ್ಥಾನೇ ತಥಾ ಚೈವ ಪಂಚಸ್ಥಾನೇಪಿ ತಾನ್ಯಸೇತ್ ಉತ್ತಮಾಂಗಿಲಲಾಟೇ ಚ ಕರ್ಣಯೋರ್ನೇತ್ರಯೋ ತಥಾ ನಾಸಾವಕ್ತ್ರಗಲೇಷ್ವೇಕಂ ಹಸ್ತಯೋರುಭಯೋಸ್ತದಃ ಕೂರ್ಪರೆ ಮಣಿಬಂಧೇ ಚ ಹೃದಯೇ ಪಾರ್ಶ್ವಯೋರ್ದ್ವಯೋಃ ನಾಭೌ ಮುಷ್ಕದ್ವಯೇ ಚೈವ ಮೂರ್ವೋರ್ಗುಲ್ಫೇ ಚ ಜಾನುನೀ ಜಂಘಾದ್ವಯೇ ಪದದ್ವಂದ್ವೇ ದ್ವಾತ್ರಿಂಶ ಸ್ಥಾನಮುತ್ತಮಂ ಅಗ್ನ್ಯಭೂವಾಯು ದಿಗ್ಧೇ ಚ ದಿಕ್ಪಾಲಾನ್ ವಸುಭಿಃ ಸಹ ಧರಾ ಧ್ರುವಶ್ಚ ಸೋಮಶ್ಚ ಆಪಶ್ಚೈವಾನಿ ಲೋನಳಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌ ಪ್ರಕೀರ್ತಿತಾಃ ಏತೇಷಾಂ ನಾಮ ಮಾತ್ರೇನ ತ್ರಿಪುಂಡ್ರಂ ಧಾರಯೇರ್ಭುಧಃ ಕುರ್ಯಾದ್ವಾ ಷೋಡಶ ಸ್ಥಾನೇ ತ್ರಿಪುಂಡ್ರಂ ತು ಸಮಾಹಿತಃ ಶೀರ್ಷಕೇ ಚ ಲಲಾಟೇ ಚ ಕಂಠೇ ಚಾಂಸದ್ವಯೇ ಭುಜೇ ಕೂರ್ಪರೇ ಮಣಿಬಂಧೇ ಚ ಹೃದಯೇ ನಾಭಿಕರ್ಷಕೇ ಪೃಷ್ಠೇ ಚೈವ ಪ್ರತಿಷ್ಠಾಯ ಯಜೇತ್ ತತ್ರಾಶ್ವಿದೈವತೆ ಶಿವಂ ಶಕ್ತಿಂ ತಥಾ ರುದ್ರಂ ಈಶಂ ನಾರದಮೇವ ಚ ವಾಮಾದಿರವ ಶಕ್ತಿಶ್ಚ ಏತಾ ಷೋಡಶ ದೇವತಾಃ ನಾಸತ್ಯೋ ದಸ್ರಕಶ್ಚೈವ ಅಶ್ವಿನೌ ದ್ವೌ ಪ್ರಕೀರ್ತಿತೌ ಅಥವಾ ಮೂರ್ಧೀಕೇ ಚೇ ಚ ಕರ್ಣಯೋರ್ವದನೆ ತಥಾ ಬಾಹುದ್ವಯೇ ಚ ಹೃದಯೇ ನಾಭ್ಯಾಂ ಊರ್ಯುಗೇ ತಥಾ ಜಾನುದ್ವಯೇ ಚ ಪದಯೋಃ ಪೃಷ್ಠಭಾಗೇ ಚ ಷೋಡಶ ಶಿವಶ್ಚಂದ್ರಶ್ಚ ರುದ್ರಕೋ ವಿಘ್ನೇಶೋ ವಿಷ್ಣುರೇವ ವಾ ಶ್ರೀಶ್ಚೈವ ಹೃದಯೇ ಶಂಭುಸ್ತಥಾ ನಾಭೌ ಪ್ರಜಾಪತಿಃ ನಾಗಶ್ಚ ನಾಗಕನ್ಯಾಶ್ಚ ಉಭಯೋರ್ ಋಷಿಕನ್ಯಕಾಃ ಪಾದಯೋಶ್ಚ ಸಮುದ್ರಾಶ್ಚ ತೀರ್ಥಾಃ ಪೃಷ್ಠೇ ವಿಶಾರದಃ ಇತ್ಯೇವಂ ಷೋಡಶಸ್ಥಾನಂ ಅಷ್ಟಸ್ಥಾನಮಥೋಚ್ಯತೆ गुह्यस्थानं ललाटश्च कर्णद्वयमनुत्तमम् अंसयुग्मं च हृदयं नाभिरित्येवमष्टकं ब्रह्मा च ऋषयः सप्त देवता च प्रकीर्तिताः इत्येवं तु समुद्दिष्टं भस्मविद्भिर्मुनीश्वराः अथवा मस्तकं बाहु हृदयं नाभिरेव च पञ्चस्थानान्यसू अमून्याहुर्धारणे भस्मवद्विज्जनाः यथासम्भवनं कुर्यात् देशकालाद्यपेक्षया उद्धुरणेऽपि शक्तश्चेत् त्रिपुण्ड्रादीनि कारयेत् त्रिनेत्रं त्रिगुणाधारं त्रिदेवजनकं शिवं स्मरन्नमः शिवायेति ललाटे तु त्रिपुण्ड्रकम् ईशाभ्यां नमेत्युक्त्वा पार्श्वयोश त्रिपुण्ड्रकम् बीजाभ्यां नमेत्युक्त्वा धारयेतु प्रकोष्ठयोः कुर्यादधः पितृभ्यां च उमेशाभ्यां ततोपरि भीमायेति ततः पृष्ठे शिरसः पश्चिमे तथा इति श्रीशिवमहापुराणे प्रथमायां विद्येश्वरसंहितायां भस्मधारणवर्णनो नाम चतुर्विंशोऽध्यायः ॐ
1: ॐ नमः शिवाय Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்ல மகனியர்களிகூ நமஸ்கார. முந்த நானும் புகழ்ச்சோழ நாயனார் அனுவர சரித்திரனும் ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರ ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ನಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿಯೇ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ಹೊಂದ್ಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ? ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ, ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ, ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಈ ಥರ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರು ಅವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
3: Dear listeners of Shaivam.org, the following is Shukla Yajurvedam, Karmashaka, Adhyayam 32.
4: Atha Dvatrimshodhyayaha.

0: ಪುರಾತನ ಯತ್ನೋರಚಿತ್ತಾತ್ ಹಿರಣ್ಯ ರೂಪಮವಸೇ ಕೃಣುಧ್ವಂ. ದಟ್ ಪರ್ಸನಾಲಿಟಿ ಹೂ ಇಸ್ ಡಿಸ್ಕ್ರೈಬ್ಡ್ ಎಸ್ ಗೋಲ್ಡನ್, ಹಿಯರ್ ಆಲ್ಸೋ ಸೇಸ್ ಹಿ, ಹಿಯರ್ ಆಲ್ಸೋ ಹಿರಣ್ಯ, ಹಿರಣ್ಯ ರೂಪ. ದಟ್ ಗೋಲ್ಡನ್ ಪರ್ಸನಾಲಿಟಿ ಅಲೋನ್ ಇಸ್ ದ ಆವೋ ರಾಜ, ದ ಲಾರ್ಡ್, ದ ಕಿಂಗ್ ಆಫ್ ದ ಸ್ಯಾಕ್ರಿಫೈಸಸ್. ಅಂಡ್ ದೆನ್ ಹಿಸ್ ಸರ್ವತ್ವಂ ಇಸ್ ಡಿಸ್ಕ್ರೈಬ್, ಯು ಆರ್ ದ ಸೂರ್ಯ ಅಮಂಗ್ ದ ಪ್ಲಾನೆಟ್ಸ್, ಯು ಆರ್ ವಸಿಷ್ಟ ಅಮಂಗ್ ದ ರಿಷೀಸ್. ಉಪಮನ್ಯು ಮಹರ್ಷಿ ಸೇಸ್, ಅಮಂಗ್ ಆಲ್ ದ ಡೊಮೆಸ್ಟಿಕ್ ಅನಿಮಲ್ಸ್ ಯು ಆರ್ ದ ಬುಲ್. ಬುಲ್ ಇಸ್ ರೆಪ್ರೆಸೆಂಟ್ಸ್ ಧರ್ಮ, ಅಂಡ್ ಧರ್ಮೇಶ್ವರ, ದ ಈಶ್ವರ ಆಫ್ ಧರ್ಮ ಇಸ್ ಮಹಾದೇವ. ಧರ್ಮ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಮಹಾದೇವ. ದ ಬುಲ್ ಇಸ್ ದ ವಾಹನಂ ಆಫ್ ಮಹಾದೇವ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ. ಅಮಂಗ್ ಆಲ್ ದ ವೇದಾಸ್ ಯು ಆರ್ ಸಾಮವೇದ. ಸಾಮವೇದಶ್ಚ ವೇದಾನಾಂ ಯಜುಷಾಂ ಶತರುದ್ರಿಯಂ. ಯಜುಷಾಂ ಶತರುದ್ರಿಯಂ. ಅಮಂಗ್ ಆಲ್ ದ ಯಜು, ಅಮಂಗ್ ಆಲ್ ದ ಯಜುರ್ ಮಂತ್ರಾಸ್ ಯು ಆರ್ ಶತರುದ್ರಿಯಂ. ಶತರುದ್ರಿಯಂ ಉತ್ತಮಂ. ದೇರ್ ಇಸ್ ನಾಟ್ ಅ ಹಿಮ್ ಈಕ್ವಲ್ ಟು ಶತರುದ್ರಿಯಂ. ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರ ಏಕಾದಶಿನೀ ಶ್ರುತೌ ತತ್ರ ಪಂಚಾಕ್ಷರಸ್ತತ್ರ ಶಿವ ಇತಿ ಅಕ್ಷರದ್ವಯಂ. ಸೊ ವಿಚ್ ಮೀನ್ಸ್ ದ ಹೈಯೆಸ್ಟ್ ಆಫ್ ಆಲ್ ನಾಲೆಜ್ ಇಸ್ ವೇದ, ಅಂಡ್ ಇನ್ ದ ವೇದ ದ ಶತರುದ್ರಿಯಂ ಇಸ್ ದ ಹೈಯೆಸ್ಟ್, ದ ಎಸೆನ್ಸ್ ಆಫ್ ದಿ ವೇದಾಸ್. ದೇರ್ ಇಸ್ ನಾಟ್ ಅ ಹಿಮ್ ಈಕ್ವಲ್ ಟು ಶತರುದ್ರಿಯಂ. ಮಹಾದೇವ ಸೇಸ್ ಜಸ್ಟ್ ಬೈ ಚಾಂಟಿಂಗ್ ಶತರುದ್ರಿಯಂ ಓ ಡಿಯರ್ ಪಾರ್ವತಿ, ಒನ್ ಗೆಟ್ಸ್ ದ ಬೆನಿಫಿಟ್ ಆಫ್ ಚಾಂಟಿಂಗ್ ಆಲ್ ದ 7 crore ಮಂತ್ರಾಸ್, ಚಾಂಟಿಂಗ್ ಇಟ್ ವಿತ್ ದ ಹೋಲಿ ಆಶಸ್. ಅನದರ್ ಪ್ಲೇಸ್ ಇನ್ ಪರಾಶರ ಪುರಾಣಂ ಪರಾಶರ ಮಹರ್ಷಿ ಸೇಸ್ ವಿತೌಟ್ ಡೂಯಿಂಗ್, ವಿತೌಟ್ ಅಪ್ಲೈಯಿಂಗ್ ದ ಆಶಸ್ ಆನ್ ದ ಬಾಡಿ ಅಂಡ್ ದ ಫೋರ್ ಹೆಡ್, ಒನ್ ಇಫ್ ಒನ್ ಚಾನ್ಸ್ ದ ವೇದ ಮಂತ್ರಾಸ್ ಒನ್ ವಿಲ್ ನೆವರ್ ಗೆಟ್ ದ ಫಲನ್, ಒನ್ ವಿಲ್ ನೆವರ್ ಗೆಟ್ ದ ಫ್ರೂಟ್. ಭಸ್ಮಧಾರಣಂ ಅಲೋನ್ ಇಸ್ ವೇದೋಕ್ತಂ. ಭಸ್ಮಧಾರಣ ಸಂಪನ್ನೋ ಮಮಭೂತೋ ಭವಿಷ್ಯತಿ. ಜಸ್ಟ್ ಬೈ ವ್ಯಾರಿಂಗ್ ದ ಭಸ್ಮ ದಟ್ ಡಿವೋಟಿ ಗೆಟ್ಸ್ ಡಿಯರ್ ಟು ಮೀ ಇನ್ ಕೋರ್ಸ್ ಆಫ್ ಟೈಮ್. ಮಹಾದೇವ ಸೇಸ್ ಸೊ ಯಜುಷಾಂ, ಯಜುಷಾಂ ಉಪಮನ್ಯು ಮಹರ್ಷಿ ಸೇಸ್ ಯಜುಷಾಂ ಶತರುದ್ರಿಯಂ. ಅಮಂಗ್ ಆಲ್ ದ ಯಜುರ್ ಮಂತ್ರಾಸ್ ಯು ಆರ್ ಶತರುದ್ರಿಯಂ. ಸನತ್ಕುಮಾರೋ ಯೋಗಾನಾಂ, ಅಮಂಗ್ ಆಲ್ ದ ಯೋಗೀಸ್ ಯು ಆರ್ ಸನತ್ಕುಮಾರ ಓ ಡಿಯರ್ ಮಹಾದೇವ. ಅಂಡ್ ಅಮಂಗ್ ಆಲ್ ದ ಸಾಂಖ್ಯಾನಾಂ ಕಪಿಲೋಹ್ಯಸಿ. ಸಾಂಖ್ಯ ಯೋಗಂ ವಾಸ್ ಗಿವನ್ ಬೈ ಕಪಿಲ ಮಹರ್ಷಿ. ಸೊ ಅಮಂಗ್ ಆಲ್ ದ ಸಾಂಖ್ಯಾಸ್ ಯು ಆರ್ ಕಪಿಲ. ಅಮಂಗ್ ದ ಮರುತ್ಸ್ ಯು ಆರ್ ಇಂದ್ರ. ಅಮಂಗ್ ದ ಪಿತೃಸ್ ಯು ಆರ್ ದೇವವ್ರತ, ದೇವರಥ, ದೇವರಥ ಇಸ್ ಭೀಷ್ಮ. ಅಮಂಗ್ ಆಲ್ ದ ರೀಜನ್ಸ್ ಯು ಆರ್ ದ ಅಲ್ಟಿಮೇಟ್ ಅಬೋಡ್, ಬ್ರಹ್ಮಲೋಕಂ. ಸೊ ನೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬ್ರಹ್ಮಲೋಕಂ ಗೈಸ್. ಬ್ರಹ್ಮ, ಇಟ್ ಡಸಂಟ್ ಸೇ ಬ್ರಹ್ಮಾಲೋಕಂ. ಬ್ರಹ್ಮ ಮೀನ್ಸ್ ದ ಸುಪ್ರೀಂ ಆಬ್ಸಲ್ಯೂಟ್ ಟ್ರೂತ್. ಸೊ ದ ಲೋಕಂ ಆಫ್ ದಟ್ ಸುಪ್ರೀಂ ಆಬ್ಸಲ್ಯೂಟ್ ಟ್ರೂತ್ ದಟ್ ಇಸ್ ಶಿವಲೋಕಂ. ಇಟ್ ಡಸಂಟ್ ಸೇ ಬ್ರಹ್ಮ. ಸೊ ಬ್ರಹ್ಮ, ಬ್ರಹ್ಮ ಬೋತ್ ಆರ್ ಡಿಫ್ರೆಂಟ್. ಬ್ರಹ್ಮ ಮೀನ್ಸ್ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಮೀನ್ಸ್ ಅಬ್ಸಲ್ಯೂಟ್ ಟ್ರೂತ್. ಅತಾತ್ ಬ್ರಹ್ಮ ಜಿಜ್ಞಾಸ. Let there be questions about the supreme absolute truth. So here Upamanyu Maharshi talks about Shivalokam, that is the Parakailasha, Mahakailasha, which is the highest world. Lokanam gatinam moksha uchyate. And amongst all the creatures, amongst all the end of all the creatures, because the end goal of all the creatures in this universe is actually moksha. I want emancipation. You are that emancipation personified. And then another thing is like ಹಿಮವದ್ಗಿರಿ ಶೈಲಾನಾಂ ಹಿಮವಾನ್ ಗಿರಹ. ಇಸ್ ಇಸ್ ಅಮಂಗ್ ಆಲ್ ದಿ ಮೌಂಟೇನ್ಸ್ ಯು ಆರ್ ಹಿಮವತ್. ಹಿಮವದ್ಗಿರಿ ಕನ್ಯಕಾಹ. 25th ವರ್ಸ್ ಆಫ್ ದ ಶಿವಸಂಕಲ್ಪ ಸೂಕ್ತಂ ಸೇಸ್ ಈಸ್ ಎಟರ್ನಲಿ ವಿತ್ ದ ಡಾಟರ್ ಆಫ್ ದಿ ಮೌಂಟೇನ್ಸ್. ಅಂಡ್ ದೆನ್ ದೀಕ್ಷಿತೋ ವಿಪ್ರಾಣಾಂ ದೀಕ್ಷಿತೋ ದ್ವಿಜಃ. ಸೊ ಹಿಯರ್ ಒನ್ ಪಾಯಿಂಟ್ ಇಸ್ ಮೇಡ್ ಬೈ ಉಪಮನ್ಯು ಮಹರ್ಷಿ. ದೀಕ್ಷಾ ಇಸ್ ವೆರಿ ಇಂಪಾರ್ಟೆಂಟ್. The person who has taken Diksha is actually the most exalted among other Brahmanas. That's what here Upamanyu Maharshi says. Diyate cha Shivajnanam kshiyate Pashabandhanam. Because Diksha is like surrendering to a guru and hearing about Mahadeva. Samitpanihi Shrotriyam Brahmanishtam Diyate Tad Vijnanartam sa Gurumeva Abhigachet Samitpanihi Shrotriyam Brahmanishtam. One should go in a humble mood to a guru and get the knowledge of Mahadeva. Yasya deve parabhakti hi yata deve tata gurau. Last verse of the Shvetashvatara Upanishad. Guru is important. Taking a diksha is important to connect with Mahadeva. Some people say, okay, Dakshinamurti is my guru. I don't need a guru to attain Shiva. Very wrong. So here, Upamanyu Maharshi stresses on diksha. Very important point to be noted. And then you are the Suryan. Among all the worlds, you are Surya. And among all the destroyers, you are Kala. And ஸோ திஸ் கோஸ் ஆன், திஸ் ஹீ டஸ் ஸ்துதி அண்ட் தென் ஹீ ஃபைனலி சேஸ் தத் சர்வம் பகவானேவ இதி மே நிஷ்டிதா மதிஹி நமஸ்தே பகவன் தேவ நமஸ்தே பக்தவத்சல. யுவர் பக்தவத்சலா, யூ பிகம் த டிவோட்டி ஆஃப் யுவர் டிவோட்டீஸ். ஓ மகாதேவா, யுவர் பக்தவத்சலா. யோகேஸ்வர நமஸ்தேஸ்து நமஸ்தே விஸ்வசம்பவ. யூ ஆர் த டூயர் ஆஃப் குட் டு த என்டையர் யூனிவர்ஸ். யூ ஆர் த டூயர் ஆஃப் த குட் டு த என்டையர் யூனிவர்ஸ் விஸ்வசம்பவ. சம்பவ, யூ ஆர் த டூயர் ஆஃப் த குட் டு த என்டையர் யூனிவர்ஸ். அண்ட் பிரசீத மம பக்தஸ்ய தீனஸ்ய கிருபணஸ்ய ச மோஹிதஸ்சாஸ்மி தேவேஷ த்வயா ரூப விபர்யயாத். I was stupefied. I was in Maya, and because thinking Mahadeva, thinking it was Indra, he was scolding Indra, because actually Mahadeva will be testing, and that's what Mahadeva will be saying now to Upamanyu Maharshi. So thinking that you were Indra, I was scolding you. I was in Maya. Oh my dear Lord, I am not qualified to have your darshan. See, this is the attitude of a devotee. நார்க்யம் தேன மயா தத்தம் பாத்யம் சாபி மகேஸ்வர ஏவம் ஸ்துத்வாஹம் ஈஷானம் பார்த்யம் அர்க்யம் பாத்யம் அர்க்யம் ச பக்திதஹ. ஸோ ஹியர் அர்க்யம் பாத்யம் அர்க்யம், தீஸ் திங்ஸ் ஆர் ஷோடசோபச்சாரா, கம்ஸ் இன் த ஷோடசோபச்சாரா. ஸோ ஐ டிட் நாட் கிவ் அர்க்யம் அண்ட் பாத்யம். ஐ டி நாட் வாஷ் தை ஃபீட். ஐ டி நாட் வாஷ் யுவர் ஃபீட் ஓ மகாதேவா, லெட் மீ டூ தேட். அண்ட் தென் ஹீ ரிசைட்ஸ் சம் வர்சஸ். ரிதகம் சத்யம் மந்திரம் ஷுட் பி ரிசைட்டட் வைல் வாஷிங் த ஃபீட் ஆஃப் மகாதேவா. த ஆகமா சே தட் கிருதாஞ்சலி புட்டோ பூத்வா சர்வம் தஸ்மை நியவேதயம் ததக்ஷீதாம் பசும் யுக்தா திவ்ய கந்த சமன்விதா. ஸோ ஹி வாஸ் ஆஃபரிங் த கந்தம், புஷ்பம், தூபம், தீபம், அர்க்யம், பாத்யம், எவ்ரி திங், ஆல் த ஷோடசோபச்சார. உபமன்யு மகர்ஷி வாஸ் டூயிங் தட் ஃபார் மகாதேவா. அண்ட் தென் ஹி வாஸ் ஆஃபரிங் ஃப்ளவர்ஸ் ஆல்சோ. அண்ட் தென் மகாதேவா பிகம்ஸ் கிராட்டிஃபைட்.
1: Om Namah Shivaya. You are listening to Shaivam.org radios. 24/7 spiritual channels from Shaivam.org. Om Namah Shivaya.
2: Dear listeners of Shaivam.org, the following is Samaveda Samhita Purvarchikam Prapataka 4 Dashati 5. Thank you.

0: ಉಪಾತ್ತವಿದ್ದಾ ಗುರುದಕ್ಷಿಣಾರ್ಥಿ ಕೋತ್ಸ ಪ್ರಬದ್ಧಿ ಭರದಂದು ಶಿಷ್ಯ. ಕೋತ್ಸ ನಾಮಕ ಶಿಷ್ಯದ ಭರದಂತುಗ ಕೋತ್ಸ ಕೋತ್ಸ ಚೋದವಿದ್ಯಾ ಸಿಗಿ ಚೋದವಿದ್ಯಾ ಚೋದವಿದ್ಯಾಗೆ ಅಧ್ಯಯನ ಕರ್ನೆಗೆ ಬಾದ ಸಬ್ ವಿದ್ಯಾರ್ಥಿಗೂ ಸಂಸ್ಕಾರ ಕರಾ ದಿಯಾ ಸಬ್ಕೋ ಸಮಾವರ್ತನ ಕರಾ ದಿಯಾ ಸಬ್ ಚಲೇ ಗಯೆ ಪರಂತು ಕೋತ್ಸ ಕಹತೆ ಗುರುಜಿ ಹಮ ತೆ ಕುಛ ದಕ್ಷಿಣಾ ಲೇ ಬೋಲೆ ತು ಗರೀಬ ಹೈ ತೇರಾ ಸೇವಾ ಹೀ ಮೇರಾ ದಕ್ಷಿಣಾ ಹೈ ಔರ್ ಕುಛ ನಹೀ ಚಾಹಿಯೆ ಹಮಕೋ ಬಾರ ಬಾರ ಜಾ ಭಟ್ ಕಿಯಾ ಗುರುಜಿ ನೆ ಕಹಾ ಚೋದ ವಿದ್ಯಾ ಕಾ ಪಡಾ ತೂನೆ ಚೋದ ಲಾಖ ಸುವರ್ಣ ಮುದ್ರಾ ಲಾ ಕಿತನಾ ಜಾ ಏಕ್ ನಹೀ ಹೈ ನಯಾ ಕಡಿ ಪೈಸಾ ವಾ ಗುರುಜಿ ಚೋದ ಲಾಖ ಸುವರ್ಣ ಮುದ್ರಾ ಮಾಂಗ ಲೇ ತು ಶಿಷ್ಯ ದುಃಖಿ ಹೋಗಾ ಕಿ ಸುಖಿ ಹೋಗಾ ಬೋಲೋ ದುಃಖಿ ಹೋಗಾ ನಹೀ ಕೋತ್ಸ ಪ್ರಸನ್ನ ಹೋಗಾ ಕೋತ್ಸ ಹೋಗಿ ಹಮ ಸಬ್ಸೆ ಜಾದಾ ದಕ್ಷಿಣಾ ಮೇರೆ ಸೇ ಮಾಂಗ ಮೈ ದೂಂಗಾ ಕಹಾ ಸೇ ಲಾಯೇಗಾ ತೋ ರಾಜಾ ರಘು ಕೆ ಪಾಸ್ ಪಹುಂಚಾ ರಾಜಾ ರಘು ಉನ್ ದಿನೋ ಮೇ ಸರ್ವಸ್ವ ದಾನ ಕರ್ ದಿಯಾ ಸಬ್ ಕುಛ ದಾನ ಕರ್ ದಿಯಾ ಮೃಣ್ಮಯ ಪಾತ್ರ ಲೇಕರ್ ಕೆ ಬೈಠಾ ಹೈ ಕೋಸ್ ಗಯಾ ಕೋತ್ಸ ಆಯೇ ಆಯೇ ಆಪಕಾ ಸ್ವಾಗತ ಹೈ ಬ್ರಹ್ಮದೇವ್ ಆಪಕಾ ಸ್ವಾಗತ ಹೈ ಸ್ವಾಗತ ಕಿಯಾ ಔರ್ ವೋ ದೇಖ್ತಾ ಹೈ ಅರೆ ಇತ್ತಾ ಸಬ್ ಮಿಟ್ಟಿ ಕಾ ಪಾತ್ರ ಹೈ ಮಿಟ್ಟಿ ಕೆ ಪಾತ್ರ ಕೆ ದ್ವಾರಾ ಮೇರಾ ಸ್ವಾಗತ ಕರ ರಹಾ ಹೈ ಮೈ ಇನ್ಸೆ ಸುವರ್ಣ ಮುದ್ರಾ ಲೇನೆ ಕೆ ಲಿಯೆ ಆಯಾ ಹೂಂ ರಾಜಾ ರಘು ಪೂಛತೆ ಹೈ ಕ್ಯಾ ಸೇವಾ ಕರೂಂ ಬೋಲೆ ಕುಛ ನಹೀ ಹಮ ತೋ ಚಲತೆ ಹೈ ಬೋಲೆ ಐಸೆ ಕೈಸೆ ಆಯಾ ರಾಜಾ ಕೆ ಪಾಸ್ ಆಕರ್ ಕೆ ಕೃಷ್ಣ ಹಸ್ತ ನ ಕೋಯಿ ಗಚ್ಚಿತ ಖಾಲಿ ಹಾಥ ಕೋಯಿ ನಹೀ ಜಾತಾ ಬೋಲೆ ನಹೀ ಹಮರೆ ಕುಛ ನಹೀ ಚಾಹಿಯೆ ಬೋಲೆ ನಹೀ ಚಾಹಿಯೆ ತೋ ಆಯೆ ಕ್ಯೂ ಬೋಲ ಜಿಸ್ ಉದ್ದೇಶ ಸೇ ಆಯಾ ಉದ್ದೇಶ ಯಹಾಂ ಪೂರಾ ಹೋನೆ ವಾಲಾ ನಹೀ ಬೋಲೆ ಉದ್ದೇಶ ಬತಾಯೇ ತಾ ಸಹಿ ಬೋಲೆ ರಾಜಾ ಮೈ ಗುರು ಸೇ ವಿದ್ಯಾ ಪಡೆ ಗುರುಜಿ ನೆ ಮನಾ ಕಿಯಾ ತೋ ಕೋಯಿ ದಕ್ಷಿಣಾ ಅಕ್ಷಿಣಾ ನಹೀ ದೇನಾ ಮೈ ಬಹುತ ಹಟ್ ಕಿಯಾ ಹಟ್ ಕರ್ನೆ ಕೆ ಬಾದ ಮೈ ಗುರುಜಿ ನೆ ಕಹಾ ತು ಚೌದ ವಿದ್ಯಾ ಪಡಾ ಹೈ ಚೌದ ವಿದ್ಯಾ ಕಾ ಚೌದ ಲಾಖ ಸುವರ್ಣ ಮುದ್ರಾ ಲಾ ತೋ ಮೈ ಬಡೆ ಉತ್ಸಾಹ ಕೆ ಸಾಥ ಆಪಕೆ ಪಾಸ್ ಆಯಾ ಪರ್ ಯಹಾಂ ದೇಖಾ ಮಿಟ್ಟಿ ಕೆ ಪಾತ್ರ ಸೇ ಆಪ ಹಮಾರಾ ಜೋ ಹೈ ನಾ ಅರ್ಘ್ಯ ದೇ ರಹೆ ತೋ ಮೈ ಯಹಾಂ ಕಾ ಸೋನಾ ಕಾ ಮುದ್ರಾ ಮಾಂಗೂ ಬೋಲೆ ಠಹರ ಜಾಯಿಯೇ ಅಭಿ ಭಿ ರಾಜಾ ರಘು ಕೆ ಹಾಥ ಮೇ ಧನುಷ್ ಬಾಣ ಹೈ ರಾಜಾ ರಘು ಕೆ ಹಾಥ ಮೇ ಧನುಷ್ ಬಾಣ ಹೈ ಚಿಂತಾ ಮತ್ ಕರೋ ಪ್ರಾತಃ ಕಾಲ ಆಪ್ ಲೇ ಜಾನಾ ರಾಜಾ ರಘು ನೆ ಖದನ್ ಜಿ ಸೇ ಕಹಾ ಸೇನಾಪತಿ ಜಿ ಕಹಾ ಸೇನಾ ತಯಾರ ಕರೋ ಕುಬೇರ್ ಪರ ಆಕ್ರಮಣ ಕರ್ನಾ ಹೈ ಚಡಾಯಿ ಕರ್ನಿ ಹೈ ಯಹ ಬಾತ್ ಸುನತೆ ಹಿ ಕುಬೇರ್ ನೆ ರಾತೋ ರಾತ್ ಖಜಾನಾ ಭರ ದಿಯಾ ಪ್ರಾತಃಕಾಲ ಖಜಾನ ಸಿ ಆಕರ್ ಕೆ ಮಹಾರಾಜ ಆಪಕ ಖಜಾನ ಸುವರ್ಣ ಸುವರ್ಣ ಮುದ್ರಾ ಸೇ ಭರ ಗಯಾ ಹೈ ರಾಜಾ ಆಗರ್ ದೇಖತಾ ಹೈ ಕೋತ್ಸ ಕೆ ಬುಲಾತಾ ಹೈ ಲೇ ಜಾಓ ಸಬ್ ಓ ಬ್ರಾಹ್ಮಣ ಕೈಸಾ ಬ್ರಾಹ್ಮಣ ಸಾ ಬೋಲೆ ಹಮಕೊ ಕೇವಲ ಚೌದ ಲಾಖ ಚಾಹಿಯೆ ಏಕ ಪೈಸಾ ಭೀ ನಹೀ ಚಾಹಿಯೆ ಜ್ಯಾದಾ ಬೋಲೆ ತುಮಾರೇ ನಾಮ ಪರ ಹೈ ಆಯಾ ತುಮಾರೇ ಅಧಿಕಾರ ಹೈ ಹಮಾರಾ ನಹೀ ಹೈ ರಾಜಾ ಕಾ ನಹೀ ಹೈ ಯೇ ತುಮಾರೇ ನಾಮ ಪರ ಆಯಾ ಇಸಿಲೇ ಇಸ್ಕಾ ಅಧಿಕಾರ ತುಮಾರಾ ಹೈ ಆರೋ ಬ್ರಾಹ್ಮಣ ಕಹತೆ ಹೈ ಹಮಾರಾ ಅಧಿಕಾರ ನಹೀ ಹಮಾರಾ ಕೇವಲ ಚೌದ ಲಾಖ ಕಾ ಸಂಕಲ್ಪ ಹೈ ಅಭಿ ಕರ್ನಾ ಕಿ ಹಮಕೋ ದೇತಾ ತು ಜೊತೆ ಕಹತೆ ತುಮ ಲೇ ಜಾ ಉಠಾಗ ತು ಛೋಡ್ ಕರ್ಕೆ ಆತಾ ಕ್ಯಾ ಛೋಡ್ ಕರ್ಕೆ ಆತಾ ಪರಂತು ಉಸ್ನೆ ಉಠಾಯ ನಹೀ ಆಖಿರ್ ಮೇ ವಿದ್ವಾನಕೋ ಬುಲಾ ಕರ್ಕೆ ನಿರ್ಣಯ ಕಿಯೆ ಇಸ್ಕೋ ಕ್ಯಾ ಕರ್ನಾ ಚಾಹಿಯೆ ತೋ ಚೌದ ಲಾಖ ಉನ್ಕೋ ದೋ ಬಾಕಿ ಸಬ್ ಪೃಥ್ವೀ ಮೇ ಗಾಡ್ ದೋ ಐಸೆ ಶಿಷ್ಯ ಥೇ ಗುರು ದಕ್ಷಿಣಾ ದೇನೆ ಕೆ ಲಿಯೆ ಆಜ್ ವೋ ಗುರು ಕೆ ಪರಂಪರಾ ಹೈ ಶಿಷ್ಯೋ ಕೆ ಪರಂಪರಾ ಹೈ ತ್ಯಾಗ ಕಿ ಪರಂಪರಾ ಹೈ
1: ಅಭಿ ಪುಸ್ತಕ ಕಾ ಭೀ ಮಾರ್ಜಿ ಕರ್ನಾ ಹೈ
0: ಅಭಿ ಪುಸ್ತಕ ಕಾ ಭೀ ಮಾರ್ಜಿ ಕರ್ನಾ ಹೈ ಆ ಪುಸ್ತಕ ರೂಪ ಧನ ಆಯಾ

ಕೋಶಾಯ ನಮಃ, ಪರಕಾರ್ಯೈಕ ಪಂಡಿತಾಯ ನಮಃ, ನಿಷ್ಕಂಟಕಾಯ ನಮಃ, ಕೃತಾನಂದಾಯ ನಮಃ, ನಿರ್ವ್ಯಾಜಾಯ ನಮಃ.

ಮಂಜಸಾಯ ನಮಃ, ಭೂಷಯಾಯ ನಮಃ, ಭೂತಿಕೃತೇ ನಮಃ, ಭೂತಯೇ ನಮಃ, ವಿಭೂತಯೇ ನಮಃ, ಭೂತಿವಾಹನಾಯ ನಮಃ, ಅಕಾಯಾಯ ನಮಃ, ಭೂತಕಾಯಸ್ಥಾಯ ನಮಃ.

ಸದೃಚ್ಛಯಾದ್ಯಾಪಿ ತಸ್ಮಿಂ ಸ್ಥೀರ್ಥಾಃ ಸಮಾಗತಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನಂ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚರಕ್ಷರಃ ಬ್ರಹ್ಮಣಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿವಿ ನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾಕೃತಂ ಏ ಭಸ್ಮಧಾರಿಣಂ ದೃಷ್ಟ್ವಾ ನರಃ ಕುರ್ವಂತಿ ತಾದನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರ ಪಂಚಾಕ್ಷರೇಣ ತೋ ಅನ್ಯಾಸಾಂ ವಿಧವಾ ಸ್ತ್ರೀನಾ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ವಿಪಿನಸ್ಥ ವಿಧಿಸ್ಮೃತಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ಸದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣಾ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾಶ್ಚಾಪಿ ಚ ಶಂಕರಾಃ ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯವನ್ಯಃ ಸನ್ಯಾಸೀ ವಾವ್ರತೀ ತಥಾ ನಾರ್ಯೋ ಭಸ್ಮತ್ರಿಪುಂಡ್ರಾಂಗಾ ಮುಕ್ತಾ ಏವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ಮನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇತ್ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವಿನೀ ವನೀಪದಿಯತಿರ್ ವರ್ಣೀ ತಥಾ ಸಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವನೀಪದಿರ್ಯತಿರ್ ವರ್ಣೀ ತಥಾ ಸಂಕರಃ ಏನೋಭಂ ನರಕಂ ಪ್ರಯಾತಿ ಸತದಾ ಗಾಯತ್ರಿ ಜಾಪೇನ ತದ್ ವರ್ಣಾನಾಂ ದ್ರಿಯತೇಸ್ತು ಮುಖ್ಯ ಪ್ರಣವ ಜಾಪೇನ ಮುಕ್ತಿರ್ಭವೇದ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವದೆ ಧಾರಯಂತೀ ಜಯೇ ಭಕ್ತ್ಯಾ ಧಾರಯಂತೀ ತಮೇವದೆ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೇ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟುಕೀಟೋಪಮಾ ಜಾತಾ ಏವ ಭವಂತಿ ಪಾಪಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂದು ಶ್ರೀರುದ್ರಸೂಕ್ತ ಜಪತೋ ಮುಚ್ಚೇತ ತೇನಾಧೃತಾಃ ತತ್ಸಂಭಾಷಣತೋ ಭವೇಭಿನರಕಂ ನಿಸ್ತಾರವಾನಾಚಿತಂ ಏ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೆ ನ ತಾಂತ್ರಿಕಸ್ತ್ವಧಿಕೃತೋ ನೋಢ್ವಪುಂಡ್ರಧರೋ ಮುನೆ ಸಂತಪ್ತಚಕ್ರಚಿಹ್ನೋತ್ರ ಶಿವಯಜ್ಞೆ ಬಹಿಷ್ಕೃತಃ ತತ್ರೇತೇ ಬಹವೋ ಲೋಕ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಕೋಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂಧಿ ಉದ್ಭಯಃ ತ್ರಿಭಿತ್ರಿಪುಂಡ್ರಮಲಕಾವಧಿ ಧಾರಣೀಯಂ ಭಸ್ಮದ್ವಿಜಾಧಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈ ಬ್ರಹ್ಮಚಾರೀ ಗೃಹಸ್ಥೋ ವಾನಪ್ರಸ್ಥೋಥವಾಯಿತಿ ಬ್ರಹ್ಮಕ್ಷತ್ರ ಚ ವಿಚ್ಛೂದ್ರಾ ತಥಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿಪಾದಕೈ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೇನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದಾ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮ ಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯ ಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருப்யோ நம. எல்ல மகனியர்களிகூ நமஸ்கார. முந்தே நானும் புகழ்ச்சோழ நாயனார் அனுவர சரித்திரனும் ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪೊಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರ ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ಹೊಂದ್ಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ? ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನ ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಈ ಥರ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸ್ಕೊಂಡ್ರು ಅವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
2: ಓಂ ನಮ ಶಿವಾಯ.
0: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
3: Dear listeners of Shaivam.org, the following is Shukla Yajurvedam, Karmashaka, Adhyayam 32.
4: Atha Dvatrimshodhyayaha. Om.

ಸಂಚಾರಾಧ್ಯಾಪದೇ ಸಂಗ್ರಹೇಣ್ರಹತ್ವಂಧೇನ ಗಕ್ಷ್ಯಮಾನಃ ಶುಭ್ರೋತಾರಮ್ಮನದಾನದ್ಯುಚ್ಚಾಹವೈರೇಭುಧಾತ್ ಪಶುಬಂಧಮೇ ಪ್ರಸಕ್ತಾರಭ್ಯ ಪ್ರಜನತೆ ಗೃಹ ಭವತೆ ಪಶುಬಂಧಸ್ಯ ಸಹೃತೆ ಸೋಕಾಮೇಣ ಸೌಮ್ಯಮಃ ಭರಗುಂಸತೆ ಸಹೇತಗುಂ ಸಪ್ತಹೋತಾರಮವಶ್ಯತೆ.

ಸಮನುಷತಕಾವೋ ವತ್ಸನ್ನಾಧೇನವಃ ಏತೋನ್ವಿಂದ್ರಂ ಸ್ತವಾಮ ಶುದ್ಧಂ ಶುದ್ಧೇ.

0: ಸರ್ವಸರ್ವತ್ವಂ ನ ದೃಶ್ಯತೆ ಅನ್ಯದೀನ ಸ್ವರೂಪೇಣ ತರ್ಹಿ ತೇನ ಇದಂ ಅಭಿಭೂತಂ ಇತ್ಯುಚ್ಯತೆ. ಮರಂಜಿ ಕೋರದು ತತ್ರ ಇದಂ ಪದಂ ಸುವರ್ಣಂ ತೈಜಸಂ ಇತ್ಯುಚ್ಯತೆ ಖಲು ತಸ್ಯ ರೂಪಂ ಪಾರ್ಥಿವೇನ ರೂಪೇಣ ಅಭಿಭೂತಂ. ದೀಪಿಕಾಯಾಂ ಪ್ರಯೋಗೋ ಭವತಿ. ಅದೆನ್ನ ಅರ್ಥಂ ಮರಂಜಿ ಪೋಯಿರುತ್ತೆ. ಪಾರ್ಥಿವೇನ ರೂಪೇಣ ಅಭಿಭೂತಂ ಭವತಿ ಸುವರ್ಣಸ್ಯ. ಅದು ಸುವರ್ಣಂ ತೈಜಸಂ ಭಾಸ್ವರ ಶುಕ್ಲಮಾ ಇರ್ಕಣ ಇಲ್ಲಯಾ, ಅದು ಪೀತ ರೂಪಮಾ ತಿಳಿಯುತ್ತೆ. ಪೀತತ್ವಾತ್ ಪೃಥ್ವಿ ಇತಿ ಪೂರ್ವಪಕ್ಷಿ ವದತಿ ತಥಾ ನಾಸ್ತಿ. ತದ ಪಾರ್ಥಿವಂ ಪೀತರೂಪಂ ವರ್ತತೆ. ಪಾರ್ಥಿವೇನ ಪೀತರೂಪೇಣ ಸುವರ್ಣಸ್ಯ ತೈಜಸಂ ರೂಪಂ ತತ್ರ ಅಭಿಭೂತಂ. ಅತ್ತತ್ರ ಅಭಿಭೂತಂ ನಮ್ಮ ಕೋರ್ಥ ಅದು ತೆರಿಯೋದಿಲ್ಲ ಅರ್ಥ. ಇದನ್ನ ಅದು ತೆರಿಯೋದಿಲ್ಲ ಅರ್ಥ. ತದ ಕುತ್ರ ಅಸ್ತು ಅರ್ಥ ಆಗುತ್ತ ಖಲು. ಪರತೇಜೋಭಿ ಅನಭಿಭವನೀಯಂ ಮರಕ್ಕೆ ಮುಡಿಯಾಮ ಇರುಕ್ರೆ ಮರಕ್ಕೆ ಮುಡಿಯಾದ ತೇಜಸ್
1: ಅನಭಿಭೂತ
0: ತೇಜ ಅಪ್ಪೇರ್ಪಟ್ಟು ತೇಜಸ್ ಇರುಕ್ರದನಾಲ ಉಗ್ರ ಉಗ್ರ ಶಬ್ದ ವಾಚ್ಯತ್ವಂ ಬ್ರಹ್ಮಣ.
1: ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕ
0: ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಏವಚ ತಸ್ಯ ಭಾಷಾ
1: ಸರ್ವಮಿದಂ ವಿಭಾತಿ.
0: ಅದನಾಲಿಯೇ ತಿಳಿದಿರು
1: ತಸ್ಯ ಭಾಷಾ ಇತ್ಯಕ್ಕೆ ತೇನ ಅಭಿಭೂತಂ ವರ್ತತೆ.
0: ತೇನ ತೇನ ಇದಂ ಸರ್ವಂ ಅಭಿಭೂತಂ ಇತ್ಯುಚ್ಯತೆ. ಇದಂ ತಸ್ಯ ಅಭಿಭಾವಕಂ ನ ಭವತಿ ಇತ್ಯುಚ್ಯತೆ. ತಾವದೆ
1: ಸತ್ಪ್ರಕಾಶ ಪರಪ್ರಕಾಶ ನಿಯಾಮಕತೆಯ ನಿಖಿಲ ಚೇತನ ಭಯಹೇತುತೆಯ ಭೀಮಶಬ್ದ
0: ಇದು ಪರಮಾತ್ಮನಃ ತೇಜಸ ಇದಂ ಸರ್ವಂ ಅಭಿಭೂತಂ ಸ್ಯಾತ್. ಇದು ಇದುವೇ ತಿಳಿದುಕವೇ ಮುಡಿಯಾದ ಉಲಹಮೇ ಪ್ರಕಾಶಿಕ್ಯಾದ ಪರಂತು ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಮನಸ್ಸುಗ ಅತಃ ಇದಂ ತಸ್ಯ ಅಭಿಭಾವಕಂ ನ ಭವತಿ ಇತ್ಯೇವ ತಾವದೇವ ವಿವಕ್ಷಿತ.
1: ನಿಯಾಮಕತೆಯ ನಿಖಿಲ ಚೇತನ ಭಯಹೇತುತೆಯ ಭೀಮಶಬ್ದಾಭಿಧೇಯ
0: ನಿಖಿಲ ಚೇತನ ಭಯಹೇತುತೆಯ ಭಯಮಿಲ್ಲಾಮ ಪ್ರವರ್ತಿಕ್ಯಾದಿಲ್ಲಯಾ. ಭೀಷಾಸ್ಮಾದ್ ವಾತಃಪವತೆ ಭೀಷೋದೇತಿ ಸೂರ್ಯ. ಅಂದ್ರೆ ಎತ್ತರ ಬಂಧನತ್ತಲ್ಲಿ ಇರುಕ್ರವರೇಕಿ ಭಯಂ ತಾನ ಇಲ್ಲ ಪ್ರವರ್ತಿಕ್ಯಾದ ಇದೂ ಭಯ ಇರ್ಕಣ. ನಿಯಾಮಕತ್ವೇನ ನಿಯಾಮಕಸ್ಯ ವಿಷಯ ಭಯಂ ಭವತಿ. ಅತಃ ನಿಖಿಲ ಚೇತನ ಭಯಹೇತುತೆಯ ಭೀಮಶಬ್ದಾಭಿಧೇಯಂ ಬ್ರಹ್ಮ. ಅಥ ಭೀಮ ಭಯಹೇತುತ್ವ ಭೀಮ ಇತಿ ಉಚ್ಯತೆ.
1: ಮಹತ್ವೇನ ದಿವ್ಯಮಾನತಯ ಮಹಾದೇವ
0: ಮಹತ್ಮ ಮಹತ್ವೇನ
1: ದಿವ್ಯಮಾನ
0: ದಿವ್ಯತಿ ದಿವ್ಯತಿ ದಿವ್ಯತಿ ಪ್ರಕಾಶತೆ ರಮತೆ ರಮತೆ ಮಹತ್ವೇನ ರಮತೆ. ಮಹತ್ವ ಇರಂದಾಲ್ ಎಂಜಾಯ್ ಪಡಲಾ ಇಲ್ಲಯಾ. ಮಹತ್ವೇನ ರಮತೆ ಇತಿ ಮಹಾದೇವ ಸ್ವಾನುಭವ ವ್ಯಾಖ್ಯಾನ. ಸ್ವಾನುಭವಾನಂದ ಸ್ವರೂಪೇ ಸ್ವಾನುಭವಾನಂದೇ ರಮತೆ ಸರ್ವದಾ ರಮತೆ. ರಮಿಕ್ಕಿರೋದಕ್ಕೆ ಇನ್ನೊಂದು ತೆಗೆದುಕೊಳ್ಳೋದು ನಮಗೆ ಕಷ್ಟ. ಸ್ವಸ್ಯವ ಸ್ವರೂಪೇ ಯಹ ರಮತೆ ತಸ್ಯ ಕೃತೆ ಅನ್ಯನ್ನ ಅಪೇಕ್ಷತೆಗಳು. ಮಹತ್ವೇನ ದಿವ್ಯಮಾನತೆಯ ಮಹಾದೇವ ಇತ್ಯುಚ್ಯತೆ
1: ಶಿವಃ
0: ಶಿವಃ ಶಿವಃ ಇದೆ.
1: ತಥಾ ಅಥರ್ವ ಶಿರಸಿ ಅಥ ಕಸ್ಮಾದ್ ಉಚ್ಯತೆ ಮಹಾದೇವ
0: ಕಸ್ಮಾದ್ ಉಚ್ಯತೆ ಮಹಾದೇವ.
1: ಸರ್ವಾನ್ ಭಾವಾನ್ ಪರಿತ್ಯಜ್ಯ ಆತ್ಮಜ್ಞಾನ ಯೋಗೈಶ್ವರ್ಯೇ ಮಹತಿ ಮಹೀಯತೆ ತಸ್ಮಾದ್ ಉಚ್ಯತೆ ಮಹಾದೇವ.
0: ನಮ್ಮಳೇ ಸುಳ್ರ ಮಾರಿ ಶ್ರುತಿಯೇ ಸುಳ್ರ. ಕಸ್ಮಾದ್ ಉಚ್ಯತೆ ಮಹಾದೇವ ಯತ್ ಸರ್ವಾನ್ ಭಾವಾನ್ ಪರಿತ್ಯಜ್ಯ ಆತ್ಮಜ್ಞಾನ ಯೋಗೈಶ್ವರ್ಯೇ ಮಹತಿ ಮಹೀಯತೆ ತಸ್ಮಾದ್ ಉಚ್ಯತೆ ಮಹಾದೇವ ಇತಿ. ಅಸ್ತು
1: ಅಥರ್ವ ಶಿರಃ ಮಹಾದೇವ ಇತಿ ಅತ್ರಾಪಿ ಕಾರಣತ್ವಂ ವಿವಕ್ಷಿತಂ.
0: ಸರ್ವತ್ರ ಪರಮಾತ್ಮನಃ ಜಗತ್ ಸಂಬಂಧಿ ಯದ್ಯದಸ್ತಿ ಜಗತ್ ಸೃಷ್ಟಿ ಜಗತ್ ಸಂಹಾರಂ ಜಗತ್ ಪರಿಪಾಲನಂ ತದುಪಯುಕ್ತಃ ಯೇ ಅಂಶಾಃ ತೇ ಅತ್ರ ವರ್ತಂತೆ.
1: ನಿರಸ್ತ ಸಮಸ್ತ ಸಂಸಾರ ಕಲಂಕತಯ ನಿಖಿಲ ಮಂಗಲಾಧಾರತೆಯ ಶಿವ ತತ್ವಂ ಯದ್ ಅವಗಮ್ಯತೆ ತದುಕ್ತ ಸ್ವಭಾವತಯ ಸಕಲ ಜಗಜ್ಜನ್ಮಾದಿ ಕಾರಣಂ ಭವತಿ.
0: ನಿರಸ್ತ ಸಮಸ್ತ ಸಂಸಾರ ಕಳಂಕತೆಯ ನಿರಸ್ತಾಹ ಸಮಸ್ತಾಹ ಸಂಸಾರ ಕಳಂಕಾಹ ಯಸ್ಯ ಎಂದವರುವನಕ್ಕೆ ಸಂಸಾರ ಕಳಂಕಗಳೋಡು ಸಂಬಂಧವಿಲ್ಲಯೋ ಸಂಸಾರ ದೋಷಗಳು ಬರದಿಲ್ಲಯೋ ನಾಸ್ತಿ. ಅದನಾಲ ನಿಖಿಲ ಮಂಗಳ ಆಧಾರತೆಯ ನಿಖಿಲ ಸರ್ವೇಷಾಂ ಮಂಗಳಾನಾಂ ಆಧಾರಭೂತಂ ಭವತಿ. ಅತಃ ಶಿವ ಶಿವಃ ಇದೆ ಶಿವತತ್ವಂ ಯದ್ ಅವಗಮ್ಯತೆ ತದ್ ಉಕ್ತ ಸ್ವಭಾವತೆಯ ಶಿವತತ್ವಂ ಯದ್ ವರ್ತದೆ ಸ್ವನ್ನ ಉಕ್ತ ಸ್ವಭಾವತೆಯ ಉಕ್ತ ಸ್ವಭಾವ ಸ್ವನ್ನ ಶಬ್ದೈಃ ಉಚ್ಯಮಾನೈಃ ಸ್ವಭಾವೈಃ ಯುಕ್ತತೆಯ ಸಕಲ ಜಗಜ್ಜನ್ಮಾದಿ ಕಾರಣ ಭವತಿ ವಾ ಇತಿ ಸಂದೇಹೋ ನ ಕರ್ತವ್ಯ. ಭವತ್ಯೇವ ಇತಿ ದರ್ಶಯಿತುಮೇವ ಶ್ರುತಿಷು ಏತಾದೃಶ ಶಬ್ದಾಃ ತತ್ಪರತೆಯ ಪ್ರಯುಜ್ಯಂತೆ ಉಪಪದ್ಯತೆ ಇತಿ ಅರ್ಥ. ತತ್ರ
1: ತತ್ರ ತಾದೃಶ ಮಹಿಮನಿ

0: ಜಗದುಭಯ ಕಾರಣತ್ವ ಸಂಭವಾತ್ ತದೇವ
1: ಜಗದ್ ಉದಯ ಕಾರಣತ್ವ ಇಲ್ಲಿಯಾ
2: ಉಭಯ ಕಾರಣ
1: ಉಭಯ ಸತ್ಯ ಉಭಯ ಕಾರಣತ್ವ ಉಭಯ ವಿಧಂ ಕಾರಣತ್ವ ನಿಮಿತ್ತ ಕಾರಣತ್ವ ಉಪಾದಾನ ಕಾರಣತ್ವ ಚ ಸಂಭವತಿ
0: ಸಂಭವಾತ್ ತದೇತಾದೃಶ ಮಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ
1: ಮಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ ಬ್ರಹಿ ವೃದ್ಧೌ ಇತಿ ಧಾತು ನಿರತಿಶಯ ಬೃಹತ್ವವತ್ ಇತ್ಯರ್ಥ ಮನಿನ್ ಪ್ರತ್ಯಯ ಬ್ರಹಿ ವೃದ್ಧೌ ಬ್ರಹ್ಮತಿ ಬ್ರಹ್ಮಣಂ ಇತ್ಯುಚ್ಯತೆ ಖಲು ಪೆರುಸಾ ವರ್ಧನ ಉಪಬ್ರಹ್ಮಣಂ ಪೆರುಸಾ ವರ್ಧನ ಅರ್ಥಂ ಇದಂ ತತ್ರ ಉಪಪದಂ ಕಿಮಪಿ ನಾಸ್ತಿ ತರ್ಹಿ ನಿರತಿಶಯಂ ಬೃಹತ್ವಂ ತಸ್ಯ ಜ್ಞಾಯತೆ ಅಪೇರ್ಪಟ್ಟದು ಬ್ರಹ್ಮ ಬ್ರಹ್ಮ ಶಬ್ದತ್ನಾಲಿಯೋ ಅಭಿದಾಂ ತರ್ಹಿ
2: ಏತಾದೃಶ ಗುಣಾನಾಂ ವಿಶಿಷ್ಟತ್ವಾತ್
1: ಬೃಹತ್ ಏವ
0: ತದೇವ ಶಿವ ಶಬ್ದ ವಾಚ್ಯಂ ಆನಂದ ಆನಂದಾದಿ ಧರ್ಮಾಶ್ರಯತೆಯ ಸಿದ್ಧಂ
1: ಆನಂದಾದಿ ಧರ್ಮಾಶ್ರಯತೆಯ ಶಿವಶಬ್ದ ವಾಚ್ಯಂ ಭವತಿ ಮಂಗಳ ಸ್ವರೂಪಮಾರ್ಗದನಲ ಶಿವಶಬ್ದಸ್ಯ ವಾಚ್ಯಾರ್ಥೋ ಭವತಿ ಅತಃ
0: ಅತಃ ಆನಂದಾದೀನಾಂ ವಿಕಲ್ಪಾದಿ ವಿಚಿಂತ ನಿರರ್ಥಿಕ
1: ಆನಂದಾದೀನಾಂ ವಿಕಲ್ಪೋ ವಾ ಸಮುಚ್ಚಯೋ ವಾ ಇತ್ಯಾದಿ ಚಿಂತಾಯಃ ಇದಾನೀಂ ಅವಕಾಶೋ ನಾಸ್ತಿ ಯದಾ ಏವಂ ಚಿಂತ್ಯತೆ ಉಚ್ಯತೆ ಏಕಮೇವ ಬ್ರಹ್ಮ ಅನೇಕೈಃ ಗುಣೈಃ ವಿಶಿಷ್ಟತೆಯ ಶ್ರುತ್ಯ ಉಪದಿಶ್ಯತೆ
2: ಆನಂದಮಿತ್ಯತೆ ಶಕ್ತಿಃ ಇತ್ಯೇವ
1: ಅಸ್ತು ಯತ್ಕಿಂಚಿತ್ ಭವತು ಅನೇಕೈಃ ಗುಣೈಃ ಜಗತ್ ಕಾರಣತ್ವ ಜಗತ್ ಪರಿಪಾಲಕತ್ವ ಜಗತ್ ಸಂಹರ್ತೃತ್ವ ಆದಿ ಉಪಪಾದಕೈಃ ಪಂಚಕೃತ್ಯ ಪಂಚಕೃತ್ಯ ಉಪಪಾದಕಾಃ ಪಂಚಕೃತ್ಯಾನಿ ಪರಮಾತ್ಮನಃ ಉಪಪಾದಯಿತುಂ ಯೇ ಗುಣಾಃ ಅಪೇಕ್ಷಂತೆ ತೇಷಾಂ ಗುಣಾನಾಂ ವಾಚಕಾಃ ಶಬ್ದಾಃ ತತ್ರ ತತ್ರ ತತ್ರ ಶ್ರುತ್ಯ ಉಚ್ಯಂತೆ ಅದು ಪಾತ್ರ ಅದು ವೇರ ಬ್ರಹ್ಮವಾ ಇದು ವೇರ ಬ್ರಹ್ಮವಾ ಭ್ರಮಿಕ ಕೂಡಾದ ಅಂದ ಸಂದೇಹತ್ತಕ್ಕೆ ಇಡಮಿಲ್ಲ ಒರೇ ಬ್ರಹ್ಮತೆ ಏಕಮೇವ ಅದ್ವಿತೀಯಂ ಅಸ್ಯ ಅದು ಉಪಪಾದಕ ಗುಣೈ ತತ್ರ ತತ್ರ ಕೀರ್ತನಂ ಭವತಿ ಇತ್ಯೇವ ಅವಗಂತವ್ಯಂ ಸ್ಪಷ್ಟ
0: ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ಮಾಯಾಯಾಹ ಪ್ರಕೃತಿತ್ವಂ ಈಶ್ವರಾತ್ಮಕಾಯ
1: ಈಶ್ವರಾತ್ಮಿಕಾಯಾಹ ಏವ
0: ಈಶ್ವರಾತ್ಮಿಕಾಯಾಹ ಏವ ಮಾಯಿನಂ ತು ಮಹೇಶ್ವರಂ ಇತಿ ವಾಕ್ಯಶೇಷಾತ್
1: ಮಾಯಾಯಾಹ ಪ್ರಕೃತಿತ್ವಂ ಉಚ್ಯತೆ ಶ್ರುತ್ಯ ಪೂರ್ವಪಕ್ಷಿಣ ಪೃಷ್ಠಂ ಸ್ಮರ್ಯತೆವ ಮಾಯಾಯಾಹ ಖಲು ಉಪಾದಾನತ್ವಂ ಉಚ್ಯತೆ ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ತತ್ರ ಉಚ್ಯತೆ ಸತ್ಯಂ ಮಾಯಾಯಾಹ ಕಿಂ ಸ್ವತಂತ್ರಾಯಾಹ ಪ್ರಕೃತಿತ್ವಂ ಭವತಿ ವಾ ಈಶ್ವರಾಧೀನಾಯ ಖಲು ವರ್ತದೆ ಅನ್ಯಥಾ ಮಾಯಿನಂ ತು ಮಹೇಶ್ವರಂ ತತ್ರೈವ ಕಿಮರ್ಥಂ ಉಕ್ತಂ ಅತಃ ಸ್ವತಂತ್ರ ಕಾಚನ ಮಾಯಾ ಇತಿ ಕಿಂಚಿತ್ ಅಸ್ತಿ ಜಗತ್ ಕಾರಣಂ ಇತಿ ನ ಚಿಂತನೀಯಂ ಸತ್ಯಂ ಸಾಂಖ್ಯಾನಾಂ ಮತಂ ನ ಅತ್ರ ಸ್ವೀಕರ್ತವ್ಯಂ ಮಾಯಾಂ ತು ಪ್ರಕೃತಿಂ ವಿದ್ಯಾದಿ ಮಾಯಾಯಾಹ ಪ್ರಕೃತಿತ್ವಂ ಈಶ್ವರಾತ್ಮಿಕಾಯಾಹ ಏವ ಈಶ್ವರಾತ್ಮಿಕಾಯ ಇತ್ಯುಕ್ತೆ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾಯ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾ ಶಕ್ತಿ ಸಾ ಏವ ಮಾಯಾ ಇತ್ಯುಚ್ಯತೆ ನಾವು ಸ್ವತಂತ್ರ ಸ್ವತಂತ್ರ ಕಶ್ಚಿತ್ ಪದಾರ್ಥ ಅತಃ ಮಾಯಿನಂ ತು ಮಹೇಶ್ವರಂ ಇತಿ ವಾಕ್ಯಶೇಷ ಇತಿ ಜ್ಞಾಯತೆ
0: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ
1: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ತತ್ ಕಾರ್ಯಂ ಭವತಿ ಕಾರ್ಯವೂ ಕಾರಣವೂ ಒಂದದ ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ಇದಂ ಇದಾನಿ ಯದ ದೃಶ್ಯತೆ ತತ್ ಸ್ಥೂಲಂ ಚಿದ ಅಚಿತ್ ಇಪ್ಪ ಬ್ರಹ್ಮ ಇರ್ಕಾ ಇಲ್ಲಿಯಾ ಇರ್ಕ ಎಪ್ಪಡಿ ಸ್ಥೂಲ ಚಿದಚಿತ್ ವಿಶಿಷ್ಟಮಾ ಇರ್ಕ ಇದಕ್ಕೆ ಕಾರಣಮಾನ ಬ್ರಹ್ಮ ಎಪ್ಪಡಿ ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಇದಂ ವಿಶಿಷ್ಟಾದ್ವೈತಂ ಅದಾ ಶಿವ ವಿಶಿಷ್ಟಾದ್ವೈತಂ ಸೊಲ್ರದ ವಿಶಿಷ್ಟಾದ್ವೈತಂ ಮಾರ್ದ ಇರ್ಕ ಇಲ್ಲಿಯಾ ನೀಂಗಳು ವಿಶಿಷ್ಟಾದ್ವೈತಿಗಳು ತಾನ ಶಿವ ವಿಶಿಷ್ಟಾದ್ವೈತಂ ವಿಶಿಷ್ಟಂ ಸೊನ್ನ ವಿಶಿಷ್ಟ ಅದ್ವೈತಂ ಸೊನ್ನ ಅದ್ವೈತಂ ಇತ್ಯಸ್ಯ ಏಕತ್ವಂ ಇತ್ಯರ್ಥ ಏಕಂ ಏಕಂ ಇತ್ಯರ್ಥ ಅದ್ವೈತಂ ಕಥಂ ಏಕಂ ಇತ್ಯುಕ್ತೆ ವಿಶಿಷ್ಟಂ ಏಕಂ ವಿಶಿಷ್ಟಸ್ಯ ಏಕತ್ವಂ ವಿವಕ್ಷಿತಂ ವಿಶಿಷ್ಟಸ್ಯ ಇತ್ಯುಕ್ತೆ ವಿಶಿಷ್ಟಂ ಇತಿ ಸಾಕಾಂಕ್ಷ ಪದಂ ಖಲು ಏನ ವಿಶಿಷ್ಟಂ ಇತಿ ವಕ್ತವ್ಯಂ ಚಿದ ಅಚಿತ್ ವಿಶಿಷ್ಟಂ ಚಿದ ಅಚಿತ್ ವಿಶಿಷ್ಟಂ ಇತ್ಯರ್ಥ ತರ್ಹಿ ಚಿದ ಅಚಿತ್ ವಿಶಿಷ್ಟ ಅದ್ವೈತಮ ವಿಶಿಷ್ಟ ಅದ್ವೈತಂ ಇತಿ ಏಕದೇಶೇನ ಗೃಹೀತ್ವಾ ಉಚ್ಯತೆ ಸತ್ಯಭಾಮ ಭಾಮ ಇತಿವತ್ ಚಿದಚಿತ್ ವಿಶಿಷ್ಟಾದ್ವೈತಂ ಚಿದಚಿತ್ ವಿಶಿಷ್ಟಾದ್ವೈತಂ ವಿಶಿಷ್ಟಾದ್ವೈತಂ ಇತಿ ಲಾಘವೇನ ವಯಂ ವ್ಯವಹರಾಮ ವಿಶಿಷ್ಟಾದ್ವೈತಂ ಇತಿ ಅತ್ರಾಪಿ ಸ್ಥೂಲ ಚಿದಚಿತ್ ಸ್ಥೂಲ ಚಿದಚಿತ್ ವಿಶಿಷ್ಟಂ ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ರೆಂಡುಮೇ ಸೇರ್ತ ವಿಶಿಷ್ಟಾದ್ವೈತಂ ಸುರುಕಮಾ ಸೊಲ್ಲಿಂಡಿರ್ಕೋ ತದ ಇದಂ ಶಿವ ವಿಶಿಷ್ಟಾದ್ವೈತಂ ಶಿವರೂಪಂ ಪರಮಾತ್ಮಾನಂ ಸ್ವೀಕೃತ್ಯ ವಿಶಿಷ್ಟಾದ್ವೈತ ಏವ ವಿಶಿಷ್ಟಾದ್ವೈತ ಸಿದ್ಧಾಂತಃ ಏವ ಉಚ್ಯತೆ ಕಾರಣೀಭೂತಂ ಕಾರ್ಯಭೂತಂಚ ಕಾರಣರೂಪೇಣಾಪಿ ಏಕಮೇವ ಪರಮಾತ್ಮತತ್ವಂ ವರ್ತದೆ ಕಾರ್ಯರೂಪೇಣಾಪಿ ತದೇವ ಪರಮಾತ್ಮತತ್ವಂ ವರ್ತದೆ ತತ್ ಕಥಂ ಇತಿ ಪ್ರಶ್ನ ಭವತಿ ಖಲು ತದ ರೂಪಭೇದ ಪ್ರಕಲ್ಪ್ಯತೆ ರೂಪಭೇದೇನ ತದೇವ ಕಾರಣಂ ರೂಪಭೇದೇನ ತದೇವ ಕಾರ್ಯಂ ಪರಮಾತ್ಮ ಕಾರ್ಯಮಾ ಅಮಾ ಇತಿ ಕಥಂ ವಿಶಿಷ್ಟ ರೂಪೇಣ ಸ್ವರೂಪೇಣ ನ ಸ್ವರೂಪೇಣ ಕಾರ್ಯಂ ನಾಸ್ತಿ ಸ್ವರೂಪೇಣ ಕಾರಣಮಪಿ ನ ಸೂಕ್ಷ್ಮ ಚಿದಚಿತ್ ವಿಶಿಷ್ಟ ರೂಪೇಣ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟ ರೂಪೇಣ ಕಾರ್ಯಂ ஸ்தூலமும் தெரியக்கூடியது, சூக்ஷ்மனா நம்ம சாட்சாத் அவகந்தும் அசக்கியம். சூக்ஷ்ம சிதஜித் விசிஷ்டம் பிரம்ம காரணம் ஸ்தூல சிதஜித் விசிஷ்டம் தத் காரியம் பவதி. அத ஜகத் ஜன்மாதி காரணம் பிரம்ம இது சித்தாந்தம் இது சித்தாந்த கிருத.
0: காரணம் எதாஸ்தி ததா ததைவ ததாய ததா காரியமபி அஸ்தி.
1: அஸ்து ததேவ அஸ்தி. கதாசித் கேவல காரண மாத்திரேன திஷ்டதி பிரளய காலே ததா காரியம் நாஸ்தி.
2: ஏவம் ஸ்தூல சூக்ஷ்மம் நாஸ்தி
1: நாஸ்தி. காரிய ரூபேண யதா வர்த்தது தானி காரண ரூபேண அபி வர்த்தது. அத்ர கிஞ்சித் வியாக்கியானே கிஞ்சித் லிகிதம் அஸ்தி அந்தே தத் அத்ர கிஞ்சித் சூக்ஷ்மாம்சஹ அஸ்தி வா இதி பஷ்யாமி அஸ்தி சித் ஸ்வஹ வத.
3: தரதே சோகம் ஆத்மவிதே பிரம்ம பிரதிபாதி.
1: ஆத்மவித சோகம் தரதி உச்சதே. ஆத்மசப்தேன பரமாத்மா உச்சதே. பரமாத்ம ஜானின புருஷஸ்ய சோகதரணம் பவதி இது உச்சதே கலு. தரி பரமாத்ம ஜானின சோகதரணம் பவதி பவதி சேத் தத்ர அஸ்ய சோகதரணாய பரமாத்ம ஜானம் அபேக்ஷதே இது ஜாயதே. பரமாத்ம ஜானம் கதம் உபகரோதி இத்தே பரமாத்மா அனுகிரக த்வாரா இது வக்தவ்யம். தரி அஸ்ய சோக நிவர்த்தியர்த்தம் பரமாத்மா அனுகிரக பரமாத்மா அனுகிரகோபி ஏகம் காரணம் இது ஏவம் ரீதியா லப்யதே. சாட்சாத் லப்யதே பரமாத்ம ஜானஸ்ய சோக நிவர்த்தியம் பிரதி காரணத்துவம் உச்சதே அனுகிரக த்வாரா இது ததா வக்தவ்யம் பவதி.
4: ஓம் நம சிவாய. யூ ஆர் லிசனிங் டு சைவம்.org ரேடியோ, தி 24/7 ஸ்பிரிச்சுவல் சேனல் ஃப்ரம் சைவம்.org.
5: ஓம் பத்ரம்.